0: ಪ್ರೇಮೇ ಸೌಂದರ್ಯಾತ್ಮಕ ವ್ಯಮನ
1: ಸಂತತಿಯ ತಹರ
0: ಸಂತತಿಯ ತಹರ
2: ಅಪಿ ಸಮಹಾರ ಮೇ ಮತಕ ಸಟಹಾನ್ ತ್ಯಾಗಿನಿ ಇನ್ನವ ಏವ ಮೇ ನವತ ನವತ ಸ್ಮರಣೆ ಕರನೋ ಅಪಿ ಪೊದು ತನಕ ದಿ ವೆನ್ನತ್ ಪೊಲುವಂ ತನಿ ವೆನ್ನ ವೇಳಾವಕ ವೆನ್ನತ್ ಪೊಲುವ ದೆನ್ ಧಾರ್ಮಿಕ ಭಂಡಾರಯನ್ ಕ್ಯಾನೆ ಕೊಲಂಬ ವಿಶ್ವವಿದ್ಯಾಲಯ ನಿಷ್ಪಾದನೆಯಾಕ್ ಎತ್ತಮ ತಮ್ಮ ಮೇಗಿತೆ ಲಿಯಾನ್ನೇ ಅಮರಸಿರ ಪೇರಿಸ್ ಮೇಗಿತೆ ಗಯಾನ್ನೇ ಪೇರಾದನೀಯ ವಿಶ್ವವಿದ್ಯಾಲಯ ಪೇರಾದಿನಿಯ ವಿಶ್ವವಿದ್ಯಾಲಯದ ತಮೈ ಮಹಾಚಾರ್ಯ ರೋಹಾನ್ ಪ್ರಧಾನ್ ದುಖಿಯನ ಚರಿತೆಯ ಅಧ್ಯಾಪನ ಪರಿಸರೇನ್ ಎಲಿಯಟ ಅರಗಿರೇನ್ನೇ ಇರುವಸೇ ಅಹು ಕಥಿಕಾಚಾರ್ಯವರೇಗ್ ಬಾವುಟ ಪಾತ್ಕರಾನೆ ಅವಟ ಪ್ರೇಮೆಯ ಹಾಮು ಎನ್ನಿ ಇವಾಗ ದಂಗ್ ವರ್ತಮಾನೆ ಬರೋಕೊಟ್ಟು ಅಹುಗೆ ಏಕವದಿಯೇನಿಯ ಇಂಜಿನಿಯರು ವರಿ ಯಾಕೆದಿಹೇಟ ಅನಾಗತಿ ಅಪಿಟ ಹಮು ಎನ್ನಟ ಈಗಿನ ಗಾನ್ನೆತ್ ಪೆರದಿನ ವಿಶ್ವವಿದ್ಯಾಲಯ ಕೊಯ್ ತರಂ ಪ್ರೇಮಿ ತೋ ತನ್ನಗ್ದು
3: ಮೇ ಎತ್ತರಮ ಪೆರದಿನ ಗ್ಯಾನ್ ಎತ್ತರಮ ಏಕ ಇಲ್ಲ ಪುದುಮ ವಿಶ್ವವಿದ್ಯಾಲಯ ಕಾಡಾರಿ ಸರಸವಿಯಕ ಮುಖಕ್ಕೆ ವಿಂದಿಲ್ಲ ತೀನಾನ ಮಗಿದಾನ ಎತ್ತನ ತಮೈ ಹೊಂದಮ ತನ ಆಯೋಜನೆ ಸೇ ಸಂಕಲ್ಪ ಅವರದು ದಮ್ ಪಣಾಗಡೆ ವೆಡಿನಿ ಅವರು ಹತ್ತೆ ಪಾಯ್ ಅವರದು ಹತ್ತೆ ಪಾಗಲ್ ವೆಲಿಂಗ್ ಎತುಮಾ ಪೆರದಿನ ಹಿತಲ ತೀನ ದಂತಮಾಯ ಅಪಿಟ ಹರಿಯತಮ ತೇರೆನ್ನೆ ದೆಂ ಅವ್ರದ್ದು ಹತ್ತ ಪಾಗಡ ಇಲ್ಲ ಏ ಪೇರದಿನ ತೀನ ಇಡ ಕಡ ಏ ತೀನ ಪರಿಸರ ತಾಮ ಏ ವಿಧಿತಮ ರಕಿಲ ತೀನ್ನೆ ಏ ಎತ್ತನ ಏ ತಿಬ್ಬೆ ಉದಾರ ಸಂಕಲ್ಪ ಇಂದ ಪೇರದಿನ ಗ್ಯಾನ್ ಎತ್ತನ ಪುದುಮ ವಿಶ್ವವಿದ್ಯಾಲಯ ಎತ್ತನ ಎಕ್ತರ ಇದೀನ ಮಗ ವಾಸನಾ ಎತ್ತರ ಇವಾಗಿದೆ ನನಗೆ ಅಂಡ ತಿಬ್ಬೆಗ ಇವಾಗೆ ಗುಡ ದಿನ ಐ ತಿಂಗ್ ಪ್ರೇಮೆಗೇನ ಕಥಾಕರಣ ಕುಟುಂಬ ಹಂತಾನಗನೆ ಕಥಾಕರಣ ಮುಗಿದು ಯಾವ ಪ್ರತಿದಿನ ಹಂತಾನ ಕಂದೆ ಇದು ಈ ಕಂದಟ ಮೇದನ ಪೇರದಿನ ಶಿಷ್ಯಕ್ಕೆಲ್ಲ ಇನ್ನೋ ನಂಗೆ ಈ ಕಂದ ತರನೇ ಕರಪು ನೆತಿಕೆನೆಕ್ ನೆತಿ ತರ ಮುಗಿದು ಹಂತಾನ ಕಂದ ಉಡಟ ಗಿಯಾಮ ಅಪಿಟೇ ಪೇನ ಮುಳು ಮಹಾನೂರಮ ತೀನ ದರ್ಶನೆ ಪುದುಮಾಕಾರ ಇದ್ರೆ ಪೇನೆ ಬಟ್ ತೀನ ಏ ಕಂದು ಪಂತಿ ಒಕ್ಕೊಮಟಿಕ ಅಪಿಟ ಲಸ್ಸನಟ ಪೇನವಾ ಇವಾಗ ಹಂತಾನ ತೆಕ್ಕ ಮಹಿತಾನೆ ವಡಿಪುರಮ ಪೇವೇ ಮೇಗೇನ ಕಥಾಕರಣ ನಂಗ್ ಸರಸವಿಯ ಆಸ್ತಿತ್ವ ತೀನ ಕಥಾಗಲ್ಲ ತೀನ ಹಂತನಗೇನ ತಮಾಯ್ ಇದು ಮೇ ಸಿಂಧು ಗಣಕಿ ಗೊತ್ತೇ ಮೇಕ ಗುಡ್ಡ ದಿನ ದನ್ನು ಮೇಗೆ ಕಥಾವ ಈಗ ನಮ್ಮ ಕಿಯಂಡೇನೆ ಅತ್ರ ಅಪಿ ದನಟ ದನಟ ತಪ್ಪಿ ಮುಖಕ್ಕರಿ ಸೋಧಾಮು ಸಂಬಂಧ ಏನೋ ಅಣ್ಣ ಅವ್ರದ್ದು ಹೆಟಗಾನ ವಿಳ ದನಟ ತಪ್ಪಿ ಹಂಬಿಣ ತಪ್ಪಿ ಹಮ್ಮುನತ್ ಕಿಯ ಪಲ್ವಿನ ಸಿಂಧು ತಮಾಯ್ ಮೇ ಸಿಂಧು ಈಕೆನ ಎಚ್ಚರಟ ಮೇಕಪಿ ಹದವತ್ತೊಳ ದನೇನ ಸಿಂಧು ಇದು ಈಗ ಅತನು ಸತ್ಯ ಸಿದುವಿಮಕ್ಕೆಕ್ಕ ಲಿಯಪ ಸಿಂಧು ದಮ್ಮಿಗ ಅಣ್ಣಾರ ಲೀಲ ತೀನ್ನೆ ಎತ್ತುಮತ್ ವೆಡೆ ತೀನ ಕೊಲಂಬ ನೆವೆ ಪೇರದಿನ ನೆವೇ ಕೊಲಂಬ ಕೆಂಪಸೇ ಮಂದಾನೆ ದೀರ ಕೊಲಂಬ ಸಿ ಇದು ಈಗ ನಾಟ ಎತ್ತರ ದಮ್ಮಿಗ ಬಂಡಾರ ಅಪೇ ಎತ್ತರ ಅಪೇ ಸಮಾಂತರ ಪಂತಿಲಿ ಹಿಟಬು ಮಗೆ ಯಾಲ್ವೆ ಎತ್ತರ ಅಪೇ ಪಂತಿ ತಿಬ್ಬಾ ವಿಸ್ಸ ಸಮಾಂತರ ಪಂತಿ ಆನಂದಿ ಏಕ ಪಂತಿ ಎತ್ತರ ದಮ್ಮಿಗ ತೀನ್ ದನಡ ತಪ್ಪಿಟ ಸುಹದಾಮು ತೀನ ಅನಿವಾರ್ಯ ಸಂಬಂಧೇನ ದಮ್ಮಿಗ ತೀನ ಏಕಾಪ್ತಮಯ ಹಂಬೆಲೆ ಸಿಂಧು ಹೊಂದಟ ವಿಸ್ತರಕರಣ ಬುಲಂ ಪುದುಮ ಸಹಜ ಹಕೀಯವತ್ತಿನ ದಮ್ಮಿಗಿಡ ದನಡತ್ತ ಮೈದಾನ ಅಪೇ ಅಂತಿಮ ಸುಹದಾಮು ತಿಬ್ಬಿ ಕುಕುಳಿಗಂಗ ಕುಕುಳಿಂಗ ದಮ್ಮಿಗ ಇಲ್ಲ ಮೇ ಸಿಂಧುವಮ ಲಸ್ಸಂಡ ವಿಸ್ತರಗಲ್ಲ ಏ ಸಿಂಧು ಅತ್ಕೀಲ ತಮಾಯ ಗೀಯದ
2: ಏ ಸುಂದರ ಮತಗೆ ಅತ್ತೆ ಕಾಫಿ ಅಮ್ಮ ಗೀ